dhawdhaawi udahayuun areeni mararaayena en balibnimsiyoodaayena en henen dorka en balibneyad umsi habaya dorka geeditka tabay toytehembatiyo hadidnineyad awo gale gaalka dorka habayd ingiid ako gaaliyakiyej unee unfehaabuunu eebat aflamariitu ujahlumilkaki saysoytu waglenaw tay fajaaten unee unfehaabuun indiyob on unfehaabuun unneed amaago unfehaabuun on utak nefeharaway todaayi toyka sayasiya to maak toyka sayasiya toshbo toyka sayasiya to amaak toyka sayasiya on unfa harriwim hiniika nehiim hiniika harewa indi halanna taymireen are tubidaawi afaamaadhayo ako okna imasaleb tottoona tukuuramistinii tok baasakaayen taamanaay un allah ubakay dok kitbaabekatiyet taamanaay umbato baruk harriwob tottaamanaay ubakay aha waayad aliyaad akay tininet tuunawa halalamaad akay tininet tuunawa hayiiskaatu urzigun wawayd ingiif gwabab eefaal eewnuuq udab umaag digaa sinka wasagaad biitakuikeedn urzig un wawayd ingiif indiyob un urzig udokkatab umbaro marriya ako baruk hadu ba ahaay urzig udokkatab ubakay daayi taati tininet tuuna hayiis weeriyakiyayt umruhaaye rizig kaanaw kaayate dhaylanayteeb kaas naakir waharaayt kadhawa udahay meelameeneedid umbatiyo on utak tadidiyetiib umruhaaye kaayan urzig allah dok kitbaab ekachob taro iniwoog uttobidhaawi tindiyenaatiib utak wadiyuu ehay hadiid daayini wadiyuu bidaayayob giigiini eedn ako on urzig udok katab waharaway udok katab baakay waharaway galabiinog eedna ako urzig udok katab marriya ako wunneed daayi taati umiyaaywa urzgiib uyaktiwa daayib weer are habaytweenaatiib utak aabreed amaag mikri laama sooneeb ikatiyeeg yooma tatkuit hatirishuumiit biifridor babtamiinin umbaru baruk umaag mikir eednet tuuna umbatu daayit kitte umaag mikir uhaglaab ugarooyog dambiirog umbaru baruk hangiilet tuunaatu hoy sangiyet tuunaatu un umaag mikir onkwana dambiir umaag mikir onkwana sage kaab ikwasi onkwana dibiriit mallaab hada mikir haa iniinoob unuutak un ogna weer miinaan haydhebiini on ogna wa taay ato daayituwa umkir udaayiwa kastootunaatiib ihayskaaba on urzig allah abkaabu urzig itmariyob halaali hoyakti daayibu umkir udaaye daayibu are tikatiitka umbaruk daayit tikatiyek tuuna tudaayit harriweek udhay sakanaatniyaaya taru tikteenet tihayek hoyakeetit tishishwoobiyaa are busankooran suridabab diyaabu raatiiniib sooyiniib naad ikteen akeena baraak ufadhga baakeena nat baakaan iyaayib diyaabu un utak un udamaan udanihayib harriweena tihayek sakanaayaatindiyek shibiba tindiyek kastu tuttuuna teefe hoyakeetit tudaayi sakanaatniya talalama sakanaatniya tarramama sakanaatniya kanamiyaadwa hoyakiini tag ehayek naadgaat marri daayit marri toomaagt yaabutirahun toomaagt eettir are weer habaytiib gaana inde feraay doob anuu iktiihan reeubaarshaad tawaamiin malhi tarmuum anuu iktiihan nat baakaan had ayeedin on oomhiin umbaryo ut had aye had aatindiyeek naadkanaant shambiibook tokanaan tuukna uuslif tikteeniyaaya gaanuun tikteeniyaaya shara tikteeniyaaya teena imbate kanaan shambiibook afamatak oodhay dabaay suurkinaab akaya tindiyob oodhay saloolaa tindiyob naadkanti saloolteed tuuna hayiis un uutak uukna naat biikaaneek saloolte un oodhay amaag naatiida nimkin salooliini beetu naatiida un uudhay uutak udaayib hada udaayib un uudhay kasahaa imeeshweyn toontu tooraawtu malhe tarmuum anuu iktiihan naat baakaan had ayeed inde ako toonaatiib un male aakna meelhaadhay tindiyob tarmuum tawaate shambiibook tarmuum bitbariyeek hasayt bitbariyeek dhiw areet bitbariyeek imbate oodhay wunneed aan dabaay daatniyeeka dabaaydaayuuk oodhay kiirishid
ಒತ್ತುನಾ ತೀದ ಉಣುವು ತಕ್ ಓದೈ ದಬಾಯ್ ದಾಯ ಎಂದೆ ಮಲ್ ತವಾಯತ್ತೋ ನಾತು ಶಕ್ ಎ ಯಕ್ಸಿಯತ್ತೋ ನಾತು ಡಿವ್ ಅರೇತುವ ದೂರ್ ಅರೇತುವ ತೆತ್ತೇನ ತಿದಾ ಇದಿಂಬತೆ ಕಸ್ತೆ ಹಾಯ ಇಯತ್ತೋ ನಾತು ತೋರಾವುತು ಉಣುವು ತಕ್ ಹದರೇ ಬನೆ ಕತಿಯತ್ತೋ ನಾತು ಓ ತಕ್ ಏದ್ನ ತುಬಿಡಾವುಯತಿ ಉಣುವು ತಕ್ ಹದರೇ ಬೆ ಕತಿಯಕ್ ಓ ಫುರುಸನ್ ಇಬರಿ ತುಷಾರ ಇಬರಿ ಇಂಬತ ಕಸ್ತೆವ ಥದರೆ ಉವ ಇಮ್ಮರರಿ ಓ ನಾನ ಹದರೆ ಬೂಬ್ ಈನು ಎದ್ನೆ ತಕ್ಕೆ ಹಾಯ್ ಓ ನಾನ ಹದರೆ ಬು ಅಫರೈ ತಕು ಎದ್ನೆ ಕೆ ಹಾಯ್ ಹದರೆ ತಾಕನ ಫಗರಂದೀತ ಡೆವ್ ಅರೇತ ಬೆತ್ತು ನಾತಿ ದಾಯ್ ದೂರ ಅರೆ ತೋ ಫಗರಂದಿ ತೋ ಬಾಬರೆ ತಕ್ ಉಕ್ನ ಹದರೆ ಕೆ ಅಕೆ ಅರೆ ಗಾಲ್ ಹಬೈತಿ ಗಾನ ಎಂದೆ ತು ಶಾ ಶಬ್ನಮಾ ತೀಕ್ತಿ ಎಂದೆ ಓರೆ ತಕಾಲ ವಾಫಕ್ ಸಬ್ಬರೋಯ್ ಥದರೆ ತಾಯ್ಕೊ ಕೊಯ್ಬೀದ್ ಅಮೈನೆ ಒಂಬತಿಯೋ ಓ ತಕ್ ಥದರೆ ತಿ ಯೊಕೊಕ್ ಥೊಯ್ಬಾದೆ ದಾವ್ರಿಲೋ ಆ ಥದರೆ ಫಗರ್ ಮಿತ್ಯಾಯ್ ಹದರೆ ಮಿಯು ಹದರೆ ಉಂಬರ್ ನಾ ಥೊಯ್ಬಾ ಲವ್ ಸೈ ವೇತ್ ಬಾದೆ ದೀಸೆ ಥದರೆ ತಿ ದಾಯ್ ಥದರೆ ಮಿಯತ್ತೋ ನಾತ್ ಅರೆ ವೇ ನಾತಿ ಫಾಯ್ದೆ ತುಬಡಂ ಬ್ರೀತ್ ರರಹಬೆ ಇತ್ತರೋಸೀತ್ ಒಮ್ನ ದ್ರೀತ್ ನಫೈದ್ ಓದರಾರ್ ತಿ ಅಹುಯೇಲ್ ಹೋಯ್ತ ಅಶಂಫಿ ವೇರಿಂದ ಒತ್ತು ಬಿಡಾವುಯೆ ಫಗರ ದಯು ಹದರೆ ದಯು ಥದರೆ ತಿ ಬರೇ ದೀತಿಂದ ಬರಾ ಬರೇ ದೀತಿಂದ ರಾಪ್ ಕಿಂಕೆ ಒತ್ ಹದಾರೆ ತುತ್ ಬಿಡಾವುಯೆ ತಿ ಬರಿಯೇ ಉನು ಮೀನಿ ಔಲೆ ತೇಬಿಯೋಬ್ ಉನು ಸಿರಿಕುವ ಊ ದಿಸುವ ಊ ಎನ್ನುವ ಕಸ್ಸಾ ಹದರೆ ಬಾ ಸೂರೋಕ್ನ ವಮ್ನ ಬಾಬಾರಿ ಊತಕ್ ವಮ್ನ ದೈವ ಏಯ್ ಉನ್ನೇ ಇಂಗುರ್ರ ಅರೆ ತುಮಿಲ್ಗಕ್ ಎದ್ನೇನ ಕಸ್ಸಾಕ್ ಮಾಸು ಅಪ್ತಿ ಕತೀನೆ ತೇ ಒತ್ತು ಮಿಲ್ಗಕ್ ತೂಕ್ನ ಹದರೆ ತಿಮಿತಿ ಆಯ ಒತ್ತು ಬಿಡಾವುಯೆ ಬೇನ್ ಔಲಿ ತೇಬಿಯೋಬ್ ಉನ್ ಊತಕ್ ಒರಬ ತೋಯ ನಯ್ಯೋಬ್ ಇಣಯಿ ಹರಿ ತುತ್ತು ಯಾತೋ ತೆ ಆತೆ ಯಕ್ಸೇತಿ ರಬಂದ ಹೈಫ ತಶೀನ್ ಆ ಓಬೀನ್ ರಬಂದ ಮರ್ಯಕ್ ರಬ ತಕ್ ಮಿಲ್ಗಕ್ ಥೋ ಇನಿ ವೈತ್ ಮಲ್ಲಾಪ್ತೆ ಅ ಹರಿ ಬರಾತು ಹರಿ ಉನ್ ಐಸಕೆ